0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಗಿಂತ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರೆಗೂ ಉಚಿತ ವೈದ್ಯ ಚಿಕಿತ್ಸೆ ಪೊಂದೇందుకు ಅರ್ಹತೆ ಸಾಧಿಸಿದ್ದಾರೆ. 12 ಕೋಟ್ಲಕ್ಕೂ ಪೈಗಾ ಉಚಿತ ಚಿಕಿತ್ಸೆಗಳು ಅಂದಿಸಲ್ಪಟ್ಟಿವೆ. ಈ ರೋಜೇ ಆಯುಷ್ಮಾನ್ ಆಪ್ ಅನ್ನು ಡೌನ್ಲೋಡ್ ಮಾಡಿ ಮರಿಯು ಮೀ ಆಯುಷ್ಮಾನ್ ಕಾರ್ಡ್ ಅನ್ನು ಪೊಂದಿ. ಮರಿತ ಸಮಾಚಾರಂ ಕೋಸಂ 14555 ನಂಬರ್ಕು ಕಾಲ್ ಮಾಡಿ.
1: ಮಾರ್ಚಂಡಿ ಮಾರ್ಚಂಡಿ.

ಚಂದ್ರ ಮನದಿ, ನಿಂಗಿ ಮನದಿ, ಗಾಳಿ ನೀರು ಗೆಲುವು ಮನವಿ. ನೇಲ ಮನದಿ, ನಿಂಗಿ ಮನದಿ, ಗಾಳಿ ನೀರು ಗೆಲುವು ಮನವಿ. ಅದನ್ನು ಚೂಸಿ ಅದನ್ನು ಚೇಸಿ ಅನ್ನಿಟಿನಿ ಅದುಪು ಚೇಸಿ, ಅದನ್ನು ಚೂಸಿ ಅದನ್ನು ಚೇಸಿ ಅನ್ನಿಟಿನಿ ಅದುಪು ಚೇಸಿ. ಮನದಾರಿಕೆ ಮಳ್ಳಿದ್ದ ತಳುಗುಲೇನಿ ಸಂಪದಲೆ.